0: ಡೆತ್ ನ್ಯೂಸ್ ಜನತಾವ ವಿಶ್ವಾಸಕರಣ ಸತ್ಯ ಬ್ರೇಕಿಂಗ್ ನ್ಯೂಸ್ ಎಫ್ಎಂ ಅನುಪಹ ಎಫ್ಎಂ ಅನು ಹತರೈದ ಸಮಾತ ನೆಟ್ ಎಫ್ಎಂ ದಿವಾಯಿನ ಪುರ ದಿವಾಯಿನ ಪುರ
1: ಹಲೋ
2: ಉಯಾಗಿ ಕಾಲ್ ಎಕಟ ಉಯಾಗಿ ರಿಕ್ವೆಸ್ಟ್ ಸೆಟ್ ವಿನ ಹೋದ ಮತನ ಕಿಂದರ ಹಂದಾವ ವಿ

ಸಂಸಾರ ಮಂಕಲ್ಪನ ಕರನೋ ಮೇ ಮಮ್ಮ ಮರಿ ಲೇನದ ನತ್ತಂಗಾಯ ಜೀವತ್ ವೆನ್ನದ ಕೇಲ ಇಪಾ ಒಬ ಮಟ ಮುಕುತ್ ಕೇಲ ಒಬ ಹಮ ಮಂದೆಯ ಬಲಾಗೆನೆ ಇನ್ನ ಮಮ್ಮ ತೀರನೆ ಕರನ್ನ ಇತ್ರು ಟಿಕತ್ ಮೇ ಮರಿ ಲೇನದ ನತ್ತಂ ಜೀವತ್ ವೆನ್ನದ ಕೇಲ

ಬೆಲ್ಲೆ ಕೊಂದೆ ವೇದನಾದ ಆರ್ಥರೈಟಿಸ್ ಸಂಧಿ ವೇದನಾ ಹೋ ಮಾಂಸಪೇಶಿ ವೇದನಾದ ಲೋಕ ಬೌದ್ಧ ಚಿಕಿತ್ಸೆಗೆ ದಿನವಿನ ಆಕ್ಟಿವ್ ಪ್ಲಸ್ ವಿತಿನ್ ಸೆಪ್ಟೆಂಬರ್ 8 9 ಸಹ 10 ತಿದಿನ ನೊಮಿಲೆ ರೋಗ ಪರೀಕ್ಷಾವಾಕ್ ಅದಮ ಮತಾಂಡ ಬಿಂದು ಐ 34 22 17 800 70 ಹೋ ಬಿಂದು ಐ 77 511 39 18 ಆಕ್ಟಿವ್ ಪ್ಲಸ್ ಒಬೇ ಸೂಯ ವಿನುವೆ.